ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗು